ಧನನ ಕನನ ಪವನ ಚಲೆ ಜನನ ಜನನ ಝಂಜರ ಬೋಲೆ ಅಮೃತ ಗೋಲೆ ದಿಲ್ ನ ಡೋಲೆ ಕಾಮಿನಿಯ ಚಲೆ ಹೊಲೆ ಹೊಲೆ ನಯನ ಝುಕೆ ಪಗನ ರುಕೆ ಬೇಲಾ ಮಿಲನ್ ಕೀ ನಟಲೆ ಅಚರ ಢಲೆ ದೀಪಕ ಜಲೆ ಪಿಯಾ ಮಿಲನ್ ಗುರಿ ಚಲೆ ಝುಮ್ ಝುಮ್ ಝುಮ್ ಝಮಕ ಝಮಕ ಝುಮ್ ಝುಮ್ ಝುಮ್ ಝಮಕ ಝಮಕ ಝುಮ್ ಝುಮ್ ಝುಮ್ ಝಮಕ ಝಮಕ.